0: ಗೆರವು ಜೀವನ ವಾಟೇವ ಬರತಾನ ದುಃಖದ ಜ್ವಾಲ ಬಿಜವು ಹಸತ ಹಸತ ಕಷ್ಟಕರಾಯ ಶರೀರ ಗೇಜಿಜವು ಕೋಣ ಪಾಗತೋ ವಕ್ರ ದುಷ್ಟನೆ ತಾಲ ಹಾಮಿ ಅಡವು ಕಾತಳ ಕಾಳ ಕಭಿನ್ನದ ಗಡಿ ಸುಂದರ ಶಿಲ್ಪೆ ಗಡವು ಮಾಳರಾನ ಜರಿ ವೃಕ್ಷ ಖರೋಕರ ಸುವಿಚಾರ ಭಾಗ ಕುಲವು ಮುಗ್ಧಲಾಜರ್ಯಾ ಕಳಪುಲನ್ನ ಆನಂದಾನೆ ಕುಲವು ಅಪಯಶ ಸಾರೆ ದೂರ ಸಾರು ನೀ ಯಶೋ ಮಂದರಿ ಯಶೋ ಮಂದಿರೆ ಬನವು ಮನಸ್ವಪ್ನಾಂಜಿ ಕೋರುನ ನಕ್ಷಿ ನ ಜಾಕತಿನೇ ನಟವು ಬರದು ಪಾರಿಸ ತಪ್ತ ಧರೆ ಸಮ ಕಿರಣವು ನಾಚೆ ಸಾಹು ವಟವೃಕ್ಷ ಪರಿಶೀತಲ ಛಾಯ ಆತ್ಮಬಳಾನೆ ಪಾಹು ಆಯುಷ್ಯಾಚ ಸಂಧ್ಯಾ ಸಮಯ ಅನುಭವ ಕಥೂ ನ ಭುಲವು ಆಪ್ತ ಜನಾಂಚ ಸಾತ ಸಂಗತಿ ಆನಂದ ಜುಲೆ ಜುಲವು ಆಪ್ತ ಜನಾಂಚ ಸಾತ ಸಂಗತಿ ಆನಂದ ಜುಲೆ ಜುಲವು.
1: वाह वाह, छान, खूप सकारात्मक आहेत तुमचे विचार आणि असेच विचार समाजाला देत राहा. खूप खूप धन्यवाद पुष्पा कुल्ले मॅडम, आपण इथे आलात.